0: ಇನ್ನು ನಮ್ಮ ಅಹೋತ್ ಜೆ ಕುಣಾರ್ಗೆ ನಾವೇ ಜನ ಭಾಷಾ ಆತ್ಲಿ, ನಾವೇ ಜನ ಚಾಲಿಚಲನ ಸಂಸ್ಕೃತಿ ಆತ್ಲಿ, ನಾವೇ ಜನ ಪರಂಪರಾ ಆತ್ಲಿ, ಇದಂತ ನಮ್ಮ ಪದ್ದ ಪಟ್ಕಿನೂ ಜನ ಕಮಲ್ದಾತ್ ಏರಲ್ದಾತ್ ಅಹಲ್ದಾತ್ ಹೇಳಿ ಅರುಣ್ಟಾ ಬಡೇಟಿ ಕಥಾ ಜೆ ಈ ಬೋದ್ ಎಕಲಂತಿ ಚಲರ ಬಾರ್ಚ್ಕಿಚಿ ಎಕ್ಕನ ಎಕ್ಕನೆ ಇದ್ಗೆ ಸಿರ್ಜಿನ ಮಂಜ ನಮ್ಮ ಏಕಾತರ್ತಿ ಬಾರ್ಚ್ಕಾತ್ ಅರು ನಮ್ಮ ಏಕಾಸನ ಅತಲ್ದಾತ್ ನಮ್ಮೇ ಗತಿಬೋದ್ ಏಕಾತರ ಗತಿಬನ್ ಜದಿ ನಮ್ಮ ಬೆದ್ದತ್ ಹೇಳಿ ಹಾಕ್ಷತ್ ಏಕಾ ಬಕೆನ್ ಜೆತೆಬೇಲೆ ನಮ್ಮ ಏಕಾತರ್ತಿ ಬಾರ್ಕಾದಾತ್ ಆರ ಎಕ್ಕನೆ ನಮ್ಮೇ ಉತ್ಪತ್ತಿ ಮಂತ್ಕಿಚಿ ಆಬನ್ ಜದಿ ಆಹತ್ ಹೇಳಿ ನಮ್ಮೇ ಭವಿಷ್ಯತ್ ಬನ್ ನಮ್ಮ ಕೊಲನಕಮಾಂಗತ್ ಕಾ ನಮ್ಮ ಆ ಪಾಬು ಬನ್ ಏರಾಂಗತ್ ಹೇಳಿ ತೆಂಗಿನ ಕಥಾ ಇದಾದ ಜೆ ನಮ್ಮ ನಿಜರ ಪರಿಚಯ ಬನ್ ಜದಿ ಬೆದ್ದತ್ ಹೇಳಿ ಮೂಲಿಂತಿ ಬೆದ್ದುಕುನ್ ಜೈ ಮಾನ ಮೂಲಿಂತಿ ಬೆದ್ದುಕುನ್ ಜೈ ಮಾನಗೆ ಅರ್ಥ ನಮ್ಮೇ ಇತಿಹಾಸ ಬನ್ ನಮ್ಮ ಅಹನಾ ಕಥಾ ಜೆ ಪ್ರಕೃತಿರೆ ನಮ್ಮೇ ಜನ ಕುಣಾ ಸಮಾಜ ಆತಲಿ ಅದ್ಗೆ ಇತಿಹಾಸ ಎಕ್ಕಾನಿಕಿರಿ ನಮ್ಮೇ ಪುರ್ಖಾ ಗುಠಿಯಾರ ಆಚಾರ ಆರು ನಮ್ಮೇ ಇತಿಹಾಸ ನಮ್ಮೇ ಕುಣಾರ್ಗೆ ನೇಕಿರಿ ಎಂದಿರ್ ತೆಂಗಾಲಿ ಅದ್ಗೆ ಲಗನ್ ವಿಶದ ಭಾವರೆ ಆಲೋಚನಾ ಕಾಮಗಿ ಲಗನ್ ಇನ್ನ ಈ ಕಾರ್ಯಕ್ರಮನು ಉಪಸ್ಥಿತ ಅತಲ್ನಾರ್ ನಮ್ಮೇ ಸಂಬಲ್ಪುರ ಜಿಲ್ಲಾ ಜಮನ್ ಕ್ರೀಡಾ ಬ್ಲಾಕ್ ನು ಜನ್ ಚಿನಿ ಮಹುಲ್ ಪದ್ದಾತಿಲಿ ಪದ್ದಂತ ನಮ್ಮೇ ಸನ್ಮಾನ್ಯ ಆಜ್ಞಾ ಶುಭರಾಮ್ ಪ್ರಧಾನ್ ಘರ್ ಇಶಾನ್ ಈ ಸ್ಟುಡಿಯೋನು ಇನ್ನ ನಮ್ಮೇ ಸಂಗೇನ ಅತಲ್ನಾರ್ ತಮ್ಮೆ ಸಂಗೆ ನಮ್ಮ ದ್ವಿಪದ ದುಃಖಸುತ್ ಮಾನತ್ ಪ್ರಧಾನ ಆಜ್ಞಾ ಜುಹಾರ್
1: ಜುಹಾರ್ ಜುಹಾರ್ ಜುಹಾರ್
0: ಜೆ ಪಹಲಾ ನಿಮಿಸ್ತಿ ಅಂಟಾ ಕಥಾ ಅಹಾಗೆ ಲಗಾನ್ ಅಂಟಾ ಆಗ್ರಹ ಮನಾಲಿ ಜೆ ನಿಮನ್ ಗುಠಿ ಏರಾಲ್ದಾಮ್ ಭಿನ್ ಭಿನ್ ಸಭಾ ಸಮಿತಿನು ಭಿನ್ ಭಿನ್ ಜನ ಸಬ್ ಸಾಂಸ್ಕೃತಿಕ ಕಾರ್ಯಕ್ರಮ ಆತಲಿ ನಮ್ಮೇ ಪಾಡ ಪಾಟ್ಕಿನು ಬೆಂಜಾ ಮನ್ನಾ ಕಾಮ ಕಾರಜ ಮನ್ನಾ ಸೊಠಿ ಉಠಿಯಾಡಿ ಮನ್ನಾ ಜತೆ ತರ ಏರಾಲ್ದಾಮ್ ಜೆ ನಿಮ್ ಕಾಲ್ದಾರ್ ಬರಾಲ್ದಾರ್ ಭಿನ್ ಭಿನ್ ಜಗಾಸಾನ್ ಪದೇ ದ್ವಿಪದ ತೆಂಗಾಲ್ದಾರ್ ಇನ್ನ ಆಕಾಶವಾಣಿಗೆ ಸೌಭಾಗ್ಯ ಜೆ ನಿಮ್ ಬಾರ್ಚ್ಕಾದಾರ್ ಆರು ಎಮೇ ಜನ್ ಪುನಾ ಪ್ರೋಗ್ರಾಮ್ ಉಂಟಾ ಚಲರಾಲಿ ಮಕ್ಕಾ ಪುಪು ಝೊಕಾ ಝೊಕಾ ನಮ್ಮೇ ಈ ಕುಣಾ ಭಾಷಾನು ಅನು ನಿಮ್ ಸಮೀಲ್ ಮಾಡ್ಸ್ಕಾದಾರ್ ತೊ ನಿಮೇಸ್ತಿ ಎಂ ಅಹಾಗೆ ಲಗಾನ್ ಚಹಲ್ದಾಮ್ ಜೆ ನಮ್ಮೇ ಈ ಜನ್ ಕುಣು ಸಮಾಜ ಬೋದ್ ಆತಲಿ ನಮ್ಮ ಜನ್ ಅತಲ್ದಾತ್ ನಮ್ಮೇ ಪ್ರಕೃತಿ ಎನೇರ್ ಇತಿಹಾಸ ಅತಲಿ ಕೈ ಹುಬನ್ ಟಿಕೆ ತೆಂಗೋರ್
1: ಧನ್ಯವಾದ ಇನ್ನ ಜನ್ ಆಕಾಶವಾಣಿ ಸಂಬಲ್ಪುರ ತರಫ ತಿನ್ ଯେନ୍ ଗୋଟେ କାର୍ଯ୍ୟକ୍ରମ ଅଚୁକାନାର ଆକାଶବାଣୀ ସମ୍ବଲପୁର ଯେନ୍ କାର୍ଯ୍ୟକ୍ରମ ଅଚୁକିଛି ମାକା ପୁପୁ ଝକା ଝକା ଏବଂ ଆନୁ ଏମାନ ଆମନ୍ତ୍ରଣ କାମଚକା ଥିଲି ଆଲୋଚନା ଘେ ବିଷୟ ଚିଚକାନାର ଯେ କୁଣୁ ସମାଜ ଘେ ଉତ୍ପତ୍ତି ବିଷୟ ନୁ ପହିଲେ ତ ଧନ୍ୟବାଦ ଚିଅନ୍ ଆକାଶବାଣୀ ସମ୍ବଲପୁର ଯେ ଯେନ୍ କାର୍ଯ୍ୟକ୍ରମ କୁଣାର୍ଘେ ଯେନ୍ କାର୍ଯ୍ୟକ୍ରମ ମାକା ପୁପୁ ଝକା ଝକା କାର୍ଯ୍ୟକ୍ରମ ଇକାନାର ସୁନ୍ଦର କାର୍ଯ୍ୟକ୍ରମ ଏବଂ ଏ ସୁନ୍ଦର କାର୍ଯ୍ୟକ୍ରମ ମାଧ୍ୟମ ନୁ ଯେନ୍ କୁଣୁ ସମାଜ ଘେ ଉତ୍ପତ୍ତି ଯେନ୍ ତେଙ୍କାନାର କୁଣୁ ସମାଜ ଘେ ଉତ୍ପତ୍ତି ମାନାଲି ଇଦ୍ ଆଜ୍ଞା ପାଚି ଗୁଠିଆ ଯାହା ତେଙ୍ଗନାର ଇ ପରମ୍ପରା ଦୁନ୍ ସଂସ୍କୃତି ଦୁନ୍ ଇ ତାମାନେ କୁଣାର ପ୍ରାଚୀନ ଆଦିବାସୀ ରୁନ୍ ନାମେ ଯେନ୍ ଓଡ଼ିଶା ନୁ 62 ପ୍ରକାର ଆତନା ଆନୁନ୍ତି କୁଣାର ମାନାର ଅଣ୍ଟା ଇର୍ ପହିଲେ ନାଗପୁର ଧାନପୁର ତା ତିନ ବାରଚାର କେଶେଲପୁର ବାରଚାର ରୋହିଦାସ ପାଟନାନୁ ରୋହିଦାସ ପାଟନାନୁ ବସତି ସ୍ଥାପନ କାମଚାର ତେଙ୍ଗନା ପରମ୍ପରା ଆତିଲି ନାମେ ଅଣ୍ଟା ରିସର୍ଚ୍ଚ କାମ କାମଚିକିଛି ଦଣ୍ଡା ବୁହଣୀ ଦଣ୍ଟା ରାଧି କିଷାନ ଆ ପ୍ରମାଣ ଚିଚକିଛି ଯେ ରୋହିତାସ ଗଡ଼ ମାନାଲି କୁଣାର୍ଘେ ରାଜିତ କୁଣାର ଆସାନ ରାଜା ରାଚାର ରାଜା ହରି